ಈಗಾಗಲೇ ಜನ ನಮ್ಮ ಕೈಗೊಂಡು ಗೊತ್ತೆ ದೃಷ್ಟಿಯಲ್ಲಿ ಸಂಬಂಧಿತ ಕಾರ್ಯ ಸಾಧ್ಯ ಸಂಭವ ಸಾಧ್ಯ ಏಕ